0: ಆ ರೇಲಾಗ ಬಳ್ತದ ಅಕ್ಕನ ಐತ್ರೊಕ್ಕೆ ಬಡಲ್ಲ ಸಾಸ್. ಆ ರೇ ಬಾಟಿ ಬಾಟಿ ಅಸಲಿ ಭನ್ ಭನ ಆಸಿ ಏಕೆ ಚುಕ್ ಚುಕ್ಕ ಕೋನ್ ಕರೆದೆ
1: ಏ ದೀದಿ ತು ಜಾಲಿ ಅಸನ್ ಬೇರನೆ ಬಲ್ಲಿ ತು ಅಸನ್ ಚುಕ್ ಚುಕ್ಕ ಸಂಗತ ಗೋಟ್ಕೆ ಗೋಟೆ ಆಸಿಸ್ ತು
0: ದಕ್ಷ ಸುಕ್ರು ತುಚ ಬೇಟಿ ಕಾಯ್ ಕಾಜ ಬೇಮಾರ ಹೋಲಿಸಿ ಜಾನ್ಸಿಸ್ ತು
1: ಕಾಯ್ ಕಾಜ ಹೋಲಿಸಿ ದೀದಿ
0: ಹೂ ನೇ ತುಚ ರುಂಡಾಲೋ ಪಾನಿ ಅವ್ರ ಚುಕ್ ಚುಕ್ಕ ನಹಲೋ ಠಾನ್ ಲಾಗುನ್ ಬೇಮಾರ ಪಡ್ಲಿ ಸೆ
1: ಅಸನ್
0: ಹೌ ದಕ್ ಎ ಸಾಫ್ ಸಫಾಯಿ ನೀರಲ್ಲ ಕಾರಣ ಎಥಾ ಗುಂಡಿ ಉಪ್ಜೆಸೆ ಹುನಿ ಗುಂಡಿ ಆಮ್ಚೋ ದೇಹಕ್ಕೆ ಚಾಬಲೋ ನೆ ಜಾನು ಮಲೇರಿಯಾ ಜರ್ ಹೋಯ್ಸೆ ಮನೆ ಸಮಜ್ಲಿ ಸುಕ್ರು
1: ಅಬ್ಬಾ ಏ ಚುಕ್ ಚುಕ್ಕ ಠಾನ್ ಸಂಗಾತೋರು ಇತ್ರೋ ಮಾನ್ ಅವ್ರೆ ಚುಕ್ ಚುಕ್ಕ ಠಾನ್ ನೀರಲ್ಲೋನೆ ಆಮ್ಕೆ ಇತ್ರ ನುಕ್ಸಾನಾಯ್ ಅವ್ರೆ ಜರ್ ಗುಂಡಿ ಚಾಬಲೋನೆ ಹೋಯ್ಸೆ

0: ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಉತ್ತರಾಖಂಡ ರಾಜ್ಯಂ ರಾಷ್ಟ್ರೀಯ ಶಿಕ್ಷಾ ನೀತಿ ವಿಂಶತೇಃ ಉಲ್ಲಾಸ ಇತಿ ನೂತನ ಭಾರತ ಸಾಕ್ಷರತಾ ಕಾರ್ಯಕ್ರಮಸ್ಯಾಂತರ್ಗತಂ ನಿರ್ಧಾರಿತಾನ್ ವಯಸ್ಕ ಸಾಕ್ಷರತಾ ಮಾನದಂಡಾನ್ ಸಂಪ್ರಾಪ್ಯ ದೇಶಸ್ಯ ಷಷ್ಠಂ ಪೂರ್ಣ ಸಾಕ್ಷರ ರಾಜ್ಯಂ ಭವಿತುಂ ಗೌರವಾಸ್ಪದಂ ಸ್ಥಾನಂ ಅವಾಪ್ತವಾನ್. ಕೇಂದ್ರೀಯ ಶಿಕ್ಷಾ ಮಂತ್ರಾಲಯಸ್ಯ ವಿದ್ಯಾಲಯ ಶಿಕ್ಷಾ ಇವಂ ಸಾಕ್ಷರತಾ ವಿಭಾಗದ್ವಾರಾ ನಿರ್ಧಾರಿತಾನಾಂ ಮಾನದಂಡಾನಾಂ ಪೂರ್ತ್ಯನಂತರಂ ಹ್ಯಃ ರಾಜ್ಯಪಾಲೇನ ಅಸ್ಯಾಃ ಐತಿಹಾಸಿಕ ಘೋಷಣಾಯಾಃ ಅನುಮೋದನಂ ಕೃತಂ. ಅನ್ಯಾಸಾಂ ಉಪಲಬ್ಧೀನಾಂ ಶೃಂಖಲಾಯಾಂ ಅನೇನ ಕೀರ್ತಿಮಾನೇನ ಸಹ ಉತ್ತರಾಖಂಡಃ ಅಧುನಾ ಮಿಜೋರಂ ಗೋವಾ ತ್ರಿಪುರಾ ಹಿಮಾಚಲ ಪ್ರದೇಶ ಸಿಕ್ಕಿಂ ಇತ್ಯಾದೀನಾಂ ಪೂರ್ಣ ಸಾಕ್ಷರ ರಾಜ್ಯಾನಾಂ ಸೂಚ್ಯಾಂ ಸಮ್ಮಿಲಿತೋ ಜಾತಃ. ಯಃ ರಾಜ್ಯಸ್ಯ ಶೈಕ್ಷಣಿಕ ವಿಕಾಸಸ್ಯ ಯಾತ್ರಾಯಾಮೇಕಃ ಮಹತ್ವಪೂರ್ಣಃ ಅವಸರೋ ವರ್ತತೆ. ಮುಖ್ಯಮಂತ್ರಿ ಪುಷ್ಕರ ಸಿಂಗ ಧಾಮಿ ಇಮಾಂ ಉಪಲಬ್ಧಿಂ ಐತಿಹಾಸಿಕೀ ಇತಿ ವರ್ಣಯನ್ ಸಹರ್ಷಂ ಪ್ರಾವೋಚತ್ ಯತ್ ಸಫಲತೆಯಂ ಸರ್ವಕಾರಸ್ಯ ನಿರಂತರ ಪ್ರಯಾಸಾನಾಂ ಸಮೇವ ರಾಜ್ಯಸ್ಯ ನಾಗರಿಕಾಣಾಂ ಸಕ್ರಿಯ ಸಹಭಾಗಿತಾಯಾಃ ಏವ ಸುಖದಃ ಪರಿಣಾಮೋ ವರ್ತತೆ. ಅದ್ಯ ಪ್ರಾವೃಷ ಸಂಪೂರ್ಣೇ ದೇಶೇ ಪೂರ್ಣತಯಾ ವ್ಯಾಪ್ತ ಅಸ್ತಿ. ಪ್ರಾವೃಷ ರಾಜಸ್ಥಾನ ಹರಿಯಾಣ ಪಂಜಾಬ ಪ್ರಾಂತಂ ಸಮೇತ್ಯ ಉತ್ತರ ಅರಬಸಾಗರಸ್ಯ ಅವಶಿಷ್ಟೇಷು ಸರ್ವೇಷು ಭೂಭಾಗೇಷು ಅಗ್ರೇ ಪ್ರವರ್ಧಿತ. ಆಕಾಶವಾಣ್ಯಾಃ ವಾರ್ತಾಹರೈಃ ಸಹ ವಿಶೇಷ ವಾರ್ತಾಲಾಪಂ ಕುರ್ವನ್ ಭಾರತೀಯ ಋತುವಿಜ್ಞಾನ ವಿಭಾಗಸ್ಯ ವರಿಷ್ಠ ವೈಜ್ಞಾನಿಕಃ ಡಾಕ್ಟರ್ ನರೇಶ ಕುಮಾರಃ ಬ್ರೂತೆ ಯತ್ ವಿಗತೇಷು ಕತಿಪಯೇಷು ದಿನೇಷು ದಿಲ್ಲಿ ಎನ್ಸಿಆರ್ ಉತ್ತರ ಪ್ರದೇಶ ಉತ್ತರಾಖಂಡ ಪ್ರಾಂತೇಷು ಮಧ್ಯಮತಃ ತೀವ್ರ ವೃಷ್ಟಿಃ ಅಶ್ರಾಂತಂ ಪ್ರಚಲತಿ. ದಿಲ್ಲ್ಯಾಂ ತಸ್ಯ ಸಮೀಪಸ್ಥೇಷು ಚ ಕ್ಷೇತ್ರೇಷು ಗತರಾತ್ರಿಕಾಲಾ ಜಾಯಮಾನಯಾ ಅವಿರತ ವೃಷ್ಟ್ಯಾ ಸಾಮಾನ್ಯ ಜನಜೀವನಂ ಪೂರ್ಣತಃ ಪ್ರಭಾವಿತಂ ಸಂಜಾತಂ. ಅದ್ಯ ಪ್ರಾತಃ ದಿಲ್ಲಿವಾಸಿನಃ ತೀವ್ರ ಮೇಘಗರ್ಜನ ವಿದ್ಯುತ್ಪಾತಾಭ್ಯಾಂ ಸಹ ಜಾತಾಯಾಃ ಅತ್ಯಧಿಕ ವೃಷ್ಟ್ಯಾ ಪ್ರಭಾವಿತಃ. ಅನಯಾ ವಿವಿಧ ಸ್ಥಾನೇಷು ಜಲಾವರೋಧ ಸ್ಥಿತಿಃ ಸಂಜಾತಾ ಯಯಾ ಯಾತಾಯಾತ ವ್ಯವಸ್ಥಾ ಅತ್ಯಂತಂ ಬಾಧಿತಾ ಅಭವತ್. ದಿಲ್ಲಿ ಸರ್ವಕಾರೇಣ ಜ್ಞಾಪಿತಂ ಯತ್ ಜಲೌಘಂ ಅಪಾಕರ್ತುಂ ದಿಲ್ಲಿ ಜಲ್ ಬೋರ್ಡ್ ಲೋಕ ನಿರ್ಮಾಣ ವಿಭಾಗಂ ಸಮೇತ್ಯ ನಗರ ನಿಗಮಸ್ಯ ದಲಾನಿ ಕಾರ್ಯಂ ಕುರ್ವಂತಿ ಇತಿ. ಭಾರತೀಯ ಪಿಕಲ್ ಬಾಲ್ ಸಂಘಿನ ಆಗಾಮಿನಿ ಪಿಕಲ್ ಬಾಲ್ ವಿಶ್ವ ಚಷಕೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷೆ ಪ್ರತಿಯೋಗಿತಾಯಾಃ ಪ್ರೋಷೇಣ್ಯಾಂ ಭಾರತಸ್ಯ ಪ್ರತಿನಿಧಿತ್ವಂ ವಿಧಾತುಂ ಪುರುಷ ಮಹಿಳಾ ವರ್ಗಯೋಃ ಭಾರತೀಯ ದಲಸ್ಯ ಘೋಷಣಾ ಕೃತ. ಏಯಂ ವಿಶ್ವಸ್ತರೀಯ ಕ್ರೀಡಾ ಪ್ರತಿಯೋಗಿತಾ ಅಸ್ಮಿನ್ನೇವ ವರ್ಷೆ ತ್ರಿಂಶತ್ ಅಗಸ್ತ ಮಾಸಸ್ಯ ಸಿತಂಬರ್ ಮಾಸಸ್ಯ ಷಡ್ ದಿನಾಂಕಂ ಯಾವತ್ ವಿಯತನಾಂ ದೇಶಸ್ಯ ದಾನಾಂಗ್ ನಗರೆ ಆಯೋಜಯಿಷ್ಯತೆ. ಅಂತಾರಾಷ್ಟ್ರೀಯ ಪಿಕಲ್ ಬಾಲ್ ಕ್ಷೇತ್ರೆ ವಿಖ್ಯಾತ ಹರ್ಷ ಮೆಹ್ತಾ ಅಸ್ಮಿನ್ ಪ್ರತಿನಿಧಿತ್ವಂ ವಿಧಾಸ್ಯತಿ. ಪುರುಷ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಭಾರತ ಇಂಗ್ಲೆಂಡಯೋಃ ಮಧ್ಯೆ ಪ್ರಚಲಂತ್ಯಾಃ ಪಂಚ ಕ್ರೀಡಾತ್ಮಿಕಾಯಾಃ ವಿಂಶತಿ ಪ್ರತಿವಿಂಶತಿ ಶೃಂಖಲಾಯಾಃ ಚತುರ್ಥೀ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ರಾತ್ರೌ ದಶವಾದನೆ ಬ್ರಿಸ್ಟಲ್ ನಗರಸ್ಯ ಕೌಂಟಿ ಗ್ರೌಂಡ್ ಕ್ರೀಡಾಂಗಣೆ ಕ್ರೀಡಿಷ್ಯತೆ ಇತಿ ವಾರ್ತಾಃ.
1: मीडियम वेव और एफएम बैंड पर आप हमें आकाशवाणी के जगदलपुर केंद्र से सुन रहे हैं. इस समय शाम के 6:30 हुए हैं.